ಈ ಆಜ್ಞಾಕರಂ ಸರ್ವಬಲಧಾರಿಯು ಅನಾತಿ ಅನಂತವು ದಿವ್ಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮನ್ಗೆ ಗತಃ ಪ್ರಾಣಿಯ ಒಬಿಗೆ ಶ್ರೀ ಕುಮಾರಯಟೊಬಿನ ವಾಸಸ್ಥಾನಯಕ್ ವನಲಿಸ ಇಸ್ಪ್ರೀತು ಸಾಂತು ಅರಮೀನ್ ಹೇತುಯುಕ್ತ ಕರದಿ ವದಾಲಾವೇದ ಅಪಸತರು ಸಿಹಿಕರ್ನೋ ತುಮಿಯಗೆ ದಯಾಬರೆ ಆಜ್ಞಾವ ಬಲ ಅಪಟೇ ದೆನ್ನಾವು ನಪುರುವಲಿನ್ಹ ಅನವರ್ತ ಮರ್ನೇನ್ ಗೆಲವೀಮ ಸೆಲಸ್ಸು ಮೆನವ ಮೇಕೀದೇ ಅಪಗೆ ಸ್ವಾಮಿಯು ಜೇಸು ಕ್ರಿಸ್ತು ಸುಹಾಸೆಯು ದಿಸಾಮ ಅಪಟ ಲಭೇವಾ ಆಮೇನ್.

ಬಲಾಗೆಬಿನ್ ನೆಗ್ಗೆನೆ ಕುಮರಿ ಕೌರುದು ಗೀಪದ ರಚನೆ ಸಹ ಸಂಗೀತ ನಿರ್ಮಾಣೆ ಗರು ಮರ್ಸಿಲಿನ್ ಜಯಕುಡಿ ಪೀತುಮ ಗೀತ ಗಾಯನೆ ಕಲ್ಯಾಣಿ ವಂಶನಾಥ ಸಮಗ ಸೇವಿನಿ ರಾಜಪಕ್ಷ ನವ ಸಂಗೀತಾಧ್ಯಕ್ಷನೆ ಸುಧಾ ಪ್ರಿಯಶಾಂತ್.

ಯಾಜ್ಞಾ ಕರಾಮ ಸರ್ವಬಲಧಾರಿಯು ಅನಾದಿ ಅನಂತವು ದಿವ್ಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮನ್ಗೆ ಗತಃ ಪ್ರಾಣಿಯ ಒಬಿಗೆ ಶ್ರೀ ಕುಮಾರಯಟೊಬಿನ ವಾಸಸ್ಥಾನಯಕ್ ವನಲೆಸ ಇಸ್ಪ್ರೀತು ಸಾಂತು ಅರಮೇನ್ ಹೇತುಯುಕ್ತ ಕರದಿ ವದಾಲಾವೇದ ಅಪಸತುಟು ಸಿಹಿಕರ್ನೋ ತುಮಿಯಗೆ ದಯಾಬರೆ ಆಜ್ಞಾವ ಬಲ ಅಪಟಿ ದೆನ್ನಾವು ನಪುರುವಲಿನ್ ಹಾ ಅನವರ್ವತ ಮರ್ನೇನ್ ಗೆಲವೀಮ ಸೆಲಸೋ ಮೆನವ ಮೇಕೀದೇ ಅಪಗೇ ಸ್ವಾಮಿಯೋ ಜೇಸು ಕ್ರಿಸು ಸುಹಾಸೆಯು ದಿಸಾಮ ಅಪಟ ಲಭೇವಾ ಆಮೇನ್.

0: ವಿಶ್ವಾಸಕರಮಿ ಪೌಕಮಾವಸಂದ ಕಂಪ್ರಸಾದಿ ಸ್ನಾಪನೆ ಕತಿಭಾವ ದಹಾಗಣಿಮಿ ಥವದ ಮಲುಂಗೆ ನೆವತ ನೆಗಟೀಮದ ಮಧುಪಮಿನ ಸದಾಜೀವಿತೇದ ಬಲಾಪುರತುವೆಮಿ ಆಮೇನ್.
1: ಸ್ವಾಮಿನ್ ಮಹಾನ್ಸೆಗೆ ವಚನೇಟ ಅಪಿ ಸವಂದುನ್ನ ದನ್ ಉನ್ಮಹಾನ್ಸೆ ಅಪಗೆ ವಚನೇಟ ಸವಂದೀಮಟ ಸುದಾನಂ ಎಮನಿಸಾ ಬಗೆಸಿತೆ ನ್ಯುಕ್ತವ ಅಪಗೆ ಇಲ್ಲೀಂ ಉನ್ಮಹಾನ್ಸೆಗೆ ಪಾಮುಲ ತಬಮು.
2: ಆದರ ದೇವಿ ಪಿಯಾನನಿ, ತುಲಾಂತ ವರಪ್ರಸಾದಯನ್ ಲಂಗಾ ಕರ ಗನೀಮಟ ಅಪ ಸಿಯಲು ದಿನ ಮೆಹೆವಣ್ಣಟ ಶುದ್ಧೌ ಸಭಾವೇ ಎಡೇರಿ ಕತ್ರಿಯ ಧರಣ ಸಿಯಲು ದಿನಾಟ ಹೆಕಿವನ ಪಿನಿಸದ
0: ಸ್ವಾಮಿನಿ ಅವಕರ್ಣಯಾಜ್ಞಾ ಸಾವಧಾಲ ಮೆನವ.
2: ಆದರ ದೇವಿ ಪಿಯಾನನಿ, ಸೆಬೇಸಿ ಥೆರಿ ಮಕ್ತುಲ ತಮ ವಗಕೀಂ ನಿಸ್ಯಾಕಾರೇನ್ ಅವಬೋಧ ಕರಗಿನ ಅಪ ರಟ ವೆಸಿಯಂಟ ಸರಣ ವೆಮಿನ್ ಎತಿ ನೆತಿ ಪರ್ತರೆಯ ತುರನ್ ಕರಮಿನ್ ಎಕಲೆಸ ಸತುಟಿನ್ ದಿವಿ ಗೆವೀಮಟ ಅವಶ್ಯ ಪರಿಸರಯಕ್ ಸಕಸ್ ಕಿರೀಮಟದ
0: ಸ್ವಾಮಿನಿ ಅವಕರ್ಣಯಾಜ್ಞಾ ಸಾವಧಾಲ ಮೆನವ.
2: ಸೌ ಬಲತಿ ದೇವಿ ಸಮಿದುನಿ, ಸಬೇ ಮನಸ್ಥಾಪನೆಯಕ್ ತುಲಿನ್ ಜೀವಿತ ವೆನಸಕ್ ಅದ್ದೆಕ ದೇವಿದುನ್ ಪ್ರೇಮಿಯಟ ಸಾಕ್ಷಿ ದರಮೀನ್ ವಿಶ್ವಾಸವಂತ ಕಿತುನು ಜೀವಿತಯ ಗತ ಕಿರೀಮಟ ಅವಸಿ ವರಾಂ ದಾನಿಯ ಕರಣ ಪಿನಿಸದ
0: ಸ್ವಾಮಿನಿ ಅಪಕರ್ಣಯಾಜ್ಞಾ ಸಾವಧಾಲ ಮೆನವ.
2: ಆದರ ದೇವಿ ಪಿಯಾನನಿ, ಮೆಮ ದಿವ್ಯ ಪೂಜಾ ಯಾಗ್ಯ ವಿಕಾಶಯ ಕಿರೀಮ ಸಂದಹ ಬೆತಿಬರ ದಾಯಕತ್ವೆಯ ಸಪಯನ ಅಯ ಸಹ ಎಮ ಪೌಲ್ ವಲಸ್ತಿಯಲು ದಿನಾದ ಒಬ್ಬ ವಹನ್ಸೆಗೆ ವರಾಂ ಸಹ ವರಪ್ರಸಾದಿಯನ್ಗೇನ್ ಪೂರ್ಣ ಕರಣ ಪಿನಿಸದ
0: ಸ್ವಾಮಿ ಅಪಕರ್ಣಯಾಜ್ಞಾ ಸಾವಧಾಲ ಮೆನವ.
1: ಇಲ್ಲನ್ನೊಬಿಟ ಲಭಿನ್ನೆಯ ಸ್ವಯನ್ನೊಬಿಟ ಸಂಭವಾನ್ಯ ತಟ್ಟು ಕರನ್ನೊಬಿಟ ಅರಿನು ಲಭನ್ಯಾಯ ವದಾಲಾವು ಸ್ವಾಮಿನಿ ಒಬಾನ್ಸೇಕರಹಿ ವಿಶ್ವಾಸೇನ್ ಬಲಾಪುರತ್ವೇನ್ ಹಾ ಪ್ರೇಮಿನ್ ಇತುರುವ ಒಬಗೆ ದರುವನ್ ಒಬಗೆ ಪಾಮುಲ ತೆಬು ಮೇ ಆಜ್ಞಾವಲ ಸವಂದಿ ವದಾಲ ಮೆನುವ ಒಬಾನ್ಸೇ ಸದಾಟಮ ವಜಬಿನ ಸೇಖರಜ ಕಂ ಕರಣ ಸೇಖ
0: ಆಮೇನ್.
1: ಲೋಕಾಗ್ರ ದೇವಿ ಸ್ವಾಮಿನಿ, ಅಪ ಒಬ್ಬ ಪುದನ ಮೇ ಪೂಪೇ ಒಬಗೆ ಮಹದ್ದಯನ ಪಿಲಭಾಗತ್ತೆಯಿಂದ ಪೊಲುವೇ ಸರುಸಾರೇನ್ ಸಹ ಮನುಷ್ಯ ಶ್ರಮೇನ್ ಸಾಧುನು ಹಿಂದ ಅಪ ಸಂದಹಾ ಜೀವನದಾಯಕ ಪೂಪೇ ಬಾಟ ಪತ್ತುನ ಹಿಂದು ಬಹಂಸೇಟ ಪ್ರಶಂಸಾವೇವಾ
0: ತಿವಿಯನ್ ವಹಂಸೇಟ ಸದಾ ಪ್ರಶಂಸಾವೇವಾ.
1: ಲೋಕಾಗ್ರ ದೇವಿ ಸ್ವಾಮಿನಿ, ಅಪ ಒಬ್ಬ ಪುದನ ಮೇ ಮಿದಿಯುಸ ಒಬಗೆ ಮಹದ್ದಯನ ಪಿಲಭಾಗತ್ತೆಯಿಂದ ಮಿದಿವೆಲೆ ಫಲದಾವಿಂದ ಮನುಷ್ಯ ಶ್ರಮೇಂದ ಸಾಧುನು ಹಿಂದ ಅಪ ಸಂದಹಾ ಆತ್ಮಿಕ ಪಾನೆ ಬಾಟ ಪತ್ವನ ಹೇಂದು ವಹನ್ಸೇಟ ಪ್ರಶಂಸಾವೇವಾ
0: ದಿವ್ಯನ್ ವಹನ್ಸೇಟ ಸದಾ ಪ್ರಶಂಸಾವೇವಾ.
1: ಸಹೋದರ ನಿಮಾತ್ ಬಾತ್ ಸ್ವಾಮಿನ್ ಮಹಾನ್ಸೇಟ ಪುದ ದಿನ ಮೇಮೆಯಾಗೇ ಉನ್ವಾನ್ಸೇಟ ಪ್ರಸನ್ನವನ್ನು ಪಿನಿಸ ಯಾಜ್ಞಾ ಕರನ್ನ
0: ಸ್ವಾಮಿನ್ ವಹನ್ಸೇಗೆ ನಾಮೇಟ ಪ್ರಶಂಸಾವತ್ ಮಹಿಮೆ ತತ್ವ ಸಂದಹದ ಅವಡ ತಮನ್ ವಹನ್ಸೇಗೆ ಮುರುಷುದ್ಧೋ ಸಭಾಟ ಪ್ರಯೋಜನ ಸಂದಹದ ಒಬಗೆ ಹಸ್ತವಲಿ ಸ್ವಾಮಿನ್ ವಹನ್ಸೇ ಮೇ ಆಗೇ ಪಿಲಿಗನ್ನ ಸೇಕ್ವಾ.
1: ದೇವಿ ಸ್ವಾಮಿನಿ, ಮೇ ಆಗೆ ಮಗಿನ್ ಅಪ ಕಿರಿಹಿ ಪೆಹದಿ ಅಪ ಪೌಕಮಾ ಕರನ ಮಿನ್ ಒಬಗಿನ್ ಇಲ್ಲಾ ಸಿಚಿನ ಅಪಟ ಅಪಗೆ ಸಹೋದರಿಯನ್ಗೆ ವೆರದಿ ಕಮಾ ಕಿರಿ ಮಠದ ಪೀಠವ ಮೇನವ ಒಬಾನ್ಸೆ ಸದಹಟಮ ವಜಬಿನ ಸೇಕ ರಾಜಕಾಮ ಕರನ ಸೇಕ
0: ಆಮೇನ್.
1: ಸ್ವಾಮಿನ್ ಮಹಾನ್ಸೆ ಒಬ ಸಮಗ ವನ ಸೇಕ್ವಾ
0: ಒಬ ಸಮಗದ ವನ ಸೇಕ್ವಾ
1: ಒಬಗೆ ಸಿತ್ ಯಮುಖರನ್ನ
0: ಸ್ವಾಮಿ ಮಹಾನ್ಸೇ ವಿತ ಯಮುಖರ ಸಿಟಿಮು
1: ಅಪಗೆ ದಿವ್ಯಾನ್ವನ ಸ್ವಾಮಿನ್ ಮಹಾನ್ಸೇಟ ಸ್ತುತಿ ಕರಮು
0: ಏ ಯೋಗ್ಯ ಉದ ಯುತೋದ ಕ್ರಿಯಾವಕಿ
1: ಪರಿಶುದ್ಧ ಪ್ಯಾನನಿ ಸೀಲು ಬಲ್ ಸದಾಂತನ ದಿವ್ಯನಿ ಅಪ ಸ್ವಾಮಿನ್ ಮನ ಜೇಸ್ ಕ್ರಿಸ್ತುನ್ ಮಾನ್ಸೆ ಮಗಿನ್ ಸ್ಯಾಮ ಕಲ್ಲಿದ ಸ್ಯಾಮ ತನ್ನಿದ ಅಪಿ ಬಾಂಸೇಟ ತುತಿ ಬಿದೀಮ ಸಭೆನ್ಮ ಯೋಗ್ಯ ಇತು ಏ ಸಾಧಾರಣೀಯ ಗೆಲುವೀಮ ದಾಯಕೆ ಔನ್ ಮಹಾನ್ಸೆ ಏ ಸಮರಿತಾನು ವನಿತಾವನ್ಗೆನ್ ಪಾನಿ ಕಿರೀಮಟ ಜಲೆ ಇಲ್ಲಮಿನ್ ಅಯತುಲ ವಿಶ್ವಾಸೆ ಆಲೋಕೆ ಬಿಹಿಕಲ ಸೇಕ ಅಯತುಲ ವಿಶ್ವಾಸೆ ಜನಿತ ಕಿರೀಮಟ ಉನ್ವಾನ್ಸೆ ತುಲವು ಪಿಪಾಸೆ ಮಗಿನ್ ಒಬಾನ್ಸೆಗೆ ಪ್ರೇಮೇ ಗಿನ್ನೆನ್ ಅಗೆ ಹದವತ್ ದಲ್ವು ಸೇಕ ಏನ್ ಶುದ್ಧವು ಸುರದೂತೆಯಿಂದ ಸ್ವರ್ಗವಾಸಿಯಿಂದ ಸಮಗ ಅಪಿದು ಮೆಸೆ ಎಕ್ವೆಮು.

ಯಾಜ್ಞಾ ಕರಮ ಸರ್ವಬಲಧಾರಿಯು ಅನಾತಿ ಅನಂತವು ದಿವ್ಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮಾನ್ಗೆ ಗತಃ ಪ್ರಾಣಿಯ ಒಬಗೆ ಶ್ರೀ ಕುಮಾರಯಟೊಬಿನ ವಾಸಸ್ಥಾನಯಕ್ ವನಲಿಸ ಇಸ್ಪ್ರೀತು ಸಾಂತು ಅರಮೀನ್ ಹೇತುಯುಕ್ತ ಕರದಿ ವದಾಲಾವೇದ ಅಪಸತ್ತು ಸಿಹಿಕರ್ನೋ ತುಮಿಯಗೆ ದಯಾಬರೆ ಆಜ್ಞಾವ ಬಲ ಅಪಟಿ ದೆನ್ನಾವು ನಪುರುವಲಿನ್ ಹಾ ಅನವರ್ವತ ಮರ್ನೇನ್ ಗೆಲವೀಮ ಸೆಲಸೋ ಮೆನವ ಮೇಕೀದೇ ಅಪಗೇ ಸ್ವಾಮಿಯು ಜೇಸು ಕ್ರಿಸ್ತು ಸುಹಾಸೆಯು ದಿಸಾಮ ಅಪಟ ಲಭೇವಾ ಆಮೇನ್.

ಸ್ಥಾನವಲಸಿನ ಶುದ್ಧ ದೇವದೂತಿ ಅಂತ ಮಹಾಪಾಲನೆ ಸರ್ವವ್ಯಾಪ್ತ ಸರ್ವ ಮಹೋತ್ತಮ ದೇವಿ ಅಂತ ಸದಾ ಕಾಲೇ ಸದಾ ಕಾಲದ ಮಹಿಮೆಯ ಸೀಲು ಸ್ವರ್ಗವಲ ವೆಡವಾಸೆ ಕರಣ ಶುದ್ಧ ದೇವದೂತಿ ಅಂತ ಉಪಹಸೇ ಶುದ್ಧೈ ಶುದ್ಧೈ ಕಿಯಮಿನ್ ದಿವಾರ ದೇಖಿ ನೋಣವತ್ವ ಗಾಯನ ಕರನೋಯ ತುನ್ವನ ಸಹ ದೇವನ ಇಹಲ ಸ್ವರ್ಗವಲ ವೆಡವಾಸೆ ಕರಣ ಒಬಗೆ ಶುದ್ಧ ದೇವದೂತಿ ಅಂತ ದಹಸ್ವರ ದಹಸತ್ವ ದಸ ದಹಸತ್ವರ ದಸ ದಹಸಾಕ್ತವನ ದೇವದೂತ ಸೇನಾ ವಲ್ ಸ್ವಕೀಯ ಮಹಿಮೆ ಪಸಗತಾ ಒಬ್ಬ ಹಂಸಿದಿರಿಯೇ ವೆದವೆಟೆ ಮೀನಿ ಒಬ್ಬ ಹಂಸೆ ಶುದ್ಧಾಯಿ ಒಬ್ಬ ಹಂಸೆ ಶುದ್ಧಾಯಿ

0: ಈ ಡೋರೆ ನಿಮಾಮಿಯ ಇರಿತಲೀಗಿಯ ಕಾಷ್ಟಕ ಊ ಮಿಹಿ ಕತಟ ಅಮಾದಹರ ಎದಹಲಿನಿ ಬಿಂದು ಬಿಂದು ದಹಂ ಮಿಹಿರ ಹದಪಿನ ಮೇರು ಸುವರೆ ಕರಾಯಿ ದೊರಿನ್ ದೊರ ಅತುರುವ ಪಹಾನ್ ಕರನ ಹದ ಮಂಡಲ ಕಾನ್ಕಾಲು ರಸ ಗಂಗುಲ ಓ ಏ ವಿನಕಪ್ನವ ಒಬ ದಿಮ್ತು ರೇಡಿಯೋವ
1: ದಿಮ್ತು ರೇಡಿಯೋ ಅಹಲ ಒಬಟ ಮೇಲಂಗತ ದೇವ ಮಾತಾ ಪ್ರಾರ್ಥನಾವ ಸಮಗ ಎಕ್ ಪ್ರಿಯ ಹೆಗೇ.